ha. Oyo nyame ote ase ye mase nyankopon so alaje se wo chiamia ba bia wo mbi na twebe wo rebe wo na sori e wo radia ote ase fa ye nyankase ma sa nyankopon wa wa chi ye no nko.